ಮನುಷ್ಯ ಭುವನೆ ಮತಿಮಾಶ್ರಯಂತೆ ಶ್ರೀವೆಂಕಟಾಚಲಪತೆ ತವ ಸುಪ್ರಭಾತ ಶ್ರೀಭೂವಿನಾಯಕ ದಯಾದಿ ಗುಣಾಮೃತಾಬ್ಧೆ ದೇವಾದಿದೇವ ಜಗದೇಕ ಶರಣ್ಯ ಮೂರ್ತೆ ಶ್ರೀಮನ್ನನಂತ ಗರುಡಾಧಿ

ನಿವಾಸ ನಿರವದ್ಯ ಗುಣೈಕ ಸಿಂಧೋ ಸಂಸಾರ ಸಾಗರ ಸಮುದ್ದರಣೈಕ ಸೇತೋ ವೇದಾಂತ ವೇದ್ಯ ನಿಜ ವೈಭವ ಭಕ್ತ ಭೋಗ್ಯ ಶ್ರೀ ವೆಂಕಟಾಚಲಪತೆ ತವ ಸುಪ್ರಭಾತ ನಿತ್ಯಂ ವೃಷಾಚಲ ಪತೇರಿಹ ಸುಪ್ರಭಾತಂ ಯೇ ಮಾನವಾಃ ಪ್ರತಿದಿನಂ ಪತಿತುಂ ಪ್ರವೃತ್ತಾಃ ತೇಷಾಂ ಪ್ರಭಾತ ಸಮಯೇ

ಚತುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖಾಖಿಲ ದೈವತ ಮೌಲಿಮಣೆ ಶರಣಾಗತ ವತ್ಸಲ ಸಾರ ನಿಧೇ ಪರಿಪಾಲಯ ಮಾಂ ವೃಷ ಶೈಲಪತೆ ಅತಿವೇಲತಯಾ ತವ ದುರ್ವಿಷಹೈರನು ವೇಲ ಕೃತೈರ ಪರಾಧ ಶತೈ ಹರಿತಂ ತ್ವರಿತಂ ವೃಷ ಶೈಲ.

ಚರರಾಜತಮೋಮಿಹಿರಂ ಮಹನೀಯಮಹಂ ರಘುರಾಮಮಯೇ ಸುಮುಖಂ ಸುಹೃದಂ ಸುಲಭಂ ಸುಖದಂ ಸ್ವನುಜಂ ಚ ಸುಖಾಯ ಮಮೋಘಶರಂ ಅಪಹಾಯ ರಘುದ್ವಹಮನ್ಯಮಹಂ ನ ಕಥಂಚನ ಕಂಚನ ಜಾತು ಭಜೇ ವಿನಾ

ಸಮುದಿತ್ವರಸಾಂದ್ರರಾಗಸೌರಭ್ಯ ನಿರ್ಭರ ಸರೋರುಪ ಸಾಮ್ಯ ವಾರ್ತಾಂ ಸಮ್ಯಕ್ಷು ಸಾಹಸ ಪದೇಶು ವಿಲೇಖಯಂತೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ರೇಖಾಮಯಧ್ವಜ ಸುಧಾಕಲಶಾತಪದ್ರವಜ್ರಾಂಬುಶಾಂಬುರುಕಲ್ಪಕ ಶಂಖಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವ ಚಿಹ್ನೈ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ತಾಮ್ರೋದರ ದ್ವಿಧಿ ಪರಾಜಿತ ಪದ್ಮರಾಗೌ ಬಾಹ್ಯೈ ಮಹೋಭಿರ ವಿಭೂತ ಮಹೇಂದ್ರ ನೀಲೌ ಉದ್ಯನ್ನ ಕಾಂಶು ಬಿರುದಸ್ತ ಶಶಾಂಕ ಭಾಸೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಸಪ್ರೇಮ ಭೀತಿ ಕಮಲಾಕರ ಪಲ್ಲವಾಭ್ಯಾ ಸಂವಾಹನೆಪಿ ಸವದಿಕ್ಲಮ ಮಾದಧಾನೌ ಕಾಂತಾವವಾಂಗ್ಮನ ಸಗೋಚರ ಸೌಕುಮಾರ್ಯೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಲಕ್ಷ್ಮೀಮಹೀತದನುರೂಪ ನಿಜಾನುಭಾವ ನೀಳಾದಿ ದಿವ್ಯ ಮಹಿಷೀಕರ ಪಲ್ಲವಾನಾಂ ಆರುಣ್ಯ ಸಂಕ್ರಮಣ ತಕ್ಕಿಲ ಸಾಂದ್ರರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.

ಚಿತ್ತೇಭ್ಯನನ್ಯಮನಸಾಂ ಸಮಮಾಹಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಅಮ್ಲಾನ ದೃಶ್ಯದ ವನೀತರ ಕೀರ್ಣ ಪುಷ್ಪೌ ಶ್ರೀ ವೆಂಕಟಾದ್ರಿ ಶಿಖರಾಭರಣಾಯ ಮಾನೌ ಆನಂದಿತಾಖಿಲ ಮನೋನಯನೌ ತವೈತೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತು ಸ್ತನಾವಿವ ಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮ ತುಲಾಂತರೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.

ಷಡ್ಭೂಷಾಂಬರಹೇತೀನಾಂ ಸುಷಮಾವತಮೂರ್ತಯೇ ಸರ್ವಾರ್ತಿಶಮನಾಯಾಸ್ತು ವೆಂಕಟೇಶಾಯ ಮಂಗಳಂ. ಶ್ರೀವೈಕುಂಠ ವಿರಕ್ತಾಯ ಸ್ವಾಮಿ ಪುಷ್ಕರಿಣೀತಟೇ ರಮಯಾ ರಮಮಾಣಾಯ ವೆಂಕಟೇಶಾಯ ಮಂಗಳಂ. ಶ್ರೀವೈ